ಬೋಲಾ ಚತುರ ಬೋಲಾ ಚತುರ ಬೋಲಾ ಚತುರ ಬೋಲಾ ಚತುರ ಬೋಲಾ ಚತುರ ಬೋಲಾ ಚತುರ ಬೋಲಾ ಚತುರ ಬೋಲಾ ಚತುರ ಬೋಲಾ ಚತುರ ಬೋಲಾ ಚತುರ ಬೋಲಾ ಚತುರ ಬೋಲಾ ಚತುರ ಬೋಲಾ ಚತುರ ಬೋಲಾ ಚತುರ ಬೋಲಾ ಚತುರ ಬೋಲಾ ಚತುರ ಬೋಲಾ ಚತುರ ಬೋಲಾ ಚತುರ ಬೋಲಾ ಚತುರ ಬೋಲಾ ಚತುರ ಬೋಲಾ ಚತುರ ಬೋಲಾ ಚತುರ ಬ
my